0: ಜಗತ್ ಜಲಂ
1: 1550 KRPI ರೇಡಿಯೋ ತೆ ತುಸಿ ಸುನ್ ರೈಸಿ ಲೈವ್ ಫ್ರಮ್ ಗುರು ನಾನಕ್ ಸಿಖ್ ಗುರುದ್ವಾರ ಸಾಹಿಬ್ ಸ್ಕಾಟ್ ರೋಡ್ ಸರಿ
2: ಯು ಆರ್ ಲಿಸ್ನಿಂಗ್ ಟು KRPI 1550 ರೇಡಿಯೋ ಫರ್ಂಡೇಲ್ ವಾಷಿಂಗ್ಟನ್.